0: ಅಲ್ಲಿ ಹೋಗ್ತೀನಿ.
1: ಮಗ್ ಅಂಪೋ ಕಿತ ಓ ಗಿನು ಓ ಗಿ ಬಗ್ ಓ ಮುಖಮಿ ಸಪಾನ್ ಸಕಿನ ಬೂಹಿ ಗಿ ಕನ್ ಸೈಮುಂಗ್ ಲಮೇಸ ಮಗ್ಲಿಗೋ ನುಂತ ಕನಾಮು ಕಿನಿ ಪಕ್ಕಾಓನ್ ದಿಹ ಸೈಮುಂಗ್ ಗುಗ್ಮ ಅವ್ರ ಮಗಲಾಗತ್ ಕಮಿ ಕನಿ ಮೋ ದಿ ದಿನ್ ಹಿ ಸಾಮುಂಗ್ ಮಗ ಕೈಸೂನನ್ ಕಿನಿ ಅಮುಂಗ್ ಪಂಗಾಯೋ ಪಿನಾಗಿ ನಿ ಕ್ರಿಸ್ತೋ ಆಮೋಂಗ್ ಗಿನು ಓ
0: ಆಮೆನ್.